ಧಾಕಿ ಧಾಕಿ ಧಾಕಿ ಧಾಕಿ ಧಾಕಿ ಧಾಕಿ ಧಾಕಿ ಧಾಕಿ ಧಾಕಿ ಧಾಕಿ ಧಾಕಿ ಧಾಕಿ ಧಾಕಿ ಧಾಕಿ ಧಾಕಿ ಧಾಕಿ ಧಾಕಿ ಧಾಕಿ ಧಾಕಿ ಧಾಕಿ ಧಾಕಿ ಧಾಕಿ ಧಾಕಿ ಧಾಕಿ ಧಾಕಿ ಧಾಕಿ ಧಾಕಿ ಧಾಕಿ ಧಾಕಿ ಧಾಕಿ ಧಾಕಿ ಧಾಕಿ ಧಾಕಿ ಧಾಕಿ ಧಾಕಿ ಧಾಕಿ ಧಾಕಿ ಧಾಕ